ರಘುಕುಲಾಭರಣ ಸೀತಾರಮಣ, ನೀವು ಜಗದ್ಭರಣ ಸಂಧಾನ ಕರ್ತವು. ಕಾನಿ ಸಾಮಾನ್ಯ ಮಾನವಡವು ಕಾವೇ, ಅಗಣಿತ ಧರ್ಮ ಸಮಸ್ಥಾಪನೋದ್ಧಾರ ವೀರವಿಜುಂಡವು ಪುರಾಣ ಪುರುಷುಂಡವು ಕಾವುನನೇ

ರಾಮುನಿ ಸೇವಾ ಭಜನ ಪರಮಾನಂದದಾಯಕ ಮೌನಾದೇ ರಘು ರಾಮುನಿ ಸೇವಾ ಭಜನ ಪರಮಾನಂದದಾಯಕ ಮೌನಾದೇ ರಘು

ಪ್ರಥಮಾ ರಾಮುನಿ ಸೇವ ಭಜನ ಪರಮಾನಂದದಾಯಕ ಮೌನಾದೇ ರಘು ರಾಮುನಿ ಸೇವ ಭಜನ ಅಘನಿತ ಮಗು ನೀ ಆಶೀರ್ವಚನ ಮೇ ಅಘನಿತ ಮಗು ನೀ ಆಶೀರ್ವಚನ ಮೇ ಜಗತ್ ಕಿ ಶೋಭಾ ನವ ಜೀವನ ಮೌ ಜಗತ್ ಕಿ ಶೋಭಾ ನವ ಜೀವನ ಮೌ ರಾಮನಿ ಸೇವಾ ಭಜನ ಪರಮಾನಂದದಾಯಕ ಮೌನಾದೆ ರಘು ರಾಮನಿ ಸೇವಾ ಭಜನ ರಾಮ ಭಜನ ರಾಮ ಭಜನ ರಾಮ ಭಜನ ರಾಮ ಭಜನ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಾನಕಿ ರಾಮ

ದಂಡ ಕಲ ಪ್ರಚಂಡ ಭುಜ ತಾಂಡವ ಕೀರ್ತಿಗೆ ರಾಮಮೂರ್ತಿಗೆ ರೆಂಡವ ಸಾಟಿ ದೈವಮಿಗ ಲೇಡು ಲೇಡು ಲೇಡು ಲೇಡು ಲೇಡು ಘಡಗಟ್ಟಿ ಭೇರಿಕ ಢಾಂಡ ಢಾಂಡ ಢಾಂಡ ನಿನದಮ್ಮ ಮುನ್ನಿಂದ ಮತ್ತದ ದಾಂಡ ಮುನ್ನೆ ಕಿ ಜಾಂಡದ ಸದಾ

ಮೋಕ್ಷ ಸಾಧನ ಸಾಮಗ್ರಿಯಾಂ ಭಕ್ತಿರೇವಗರಿಯಸಿ ಅನ್ನ ಶ್ರೀ ಶಂಕರ ಭಗವತ್ಪಾದುಲ ದಿವ್ಯವಾಣಿನ ಅನುಸರಿಸಿ ಸಂಸಾರ ಸಂದ್ರ ಸಂತರಣಮುನಕು ಭಕ್ತಿ ಸುಲಭೋಪಾಯಂ. ಸೃಷ್ಟಿ ಸ್ಥಿತಿ ಲಯಾಲಕು ಮೂಲಾಧಾರಮೈನ ಪರಾಶಕ್ತಿ ಅನುಗ್ರಹಂ ಪೊಂದಟಾನಿಕಿ ಸರ್ವರು ಅರ್ಹುಲೇ. ನಿರಕ್ಷರ ಕುಕ್ಷಿ ಅಯಿನ ಗುಹುಡು ಬೋಯವನಿತ ಶಬರಿ ಪಕ್ಷಿಯಗು ಜಟಾಯುವು ನಿರುಪೇದೆಯಗು ಕುಚೇರುಡು ಭಗವದನುಗ್ರಹಂ ಪೊಂದೇರು ಕದಾ. ಆವಗಿಂದಂತ ಭಕ್ತಿ ವಿಶ್ವಾಸಂ ಉಂಟೇ ಚಾಲು ವಿಶಾಲಾಕ್ಷಿ ಅನುಗ್ರಹಂ ಕಲಿಗಿನಟ್ಲೇ. ಅಮ್ಮ ನೀ ಚಲ್ಲನಿ ಚೂಪುಲ ನಾಪೈ ಪ್ರಸರಿಂಪನಿಮ್ಮು ಅನುಟಕೈ ಭವಾನಿ ನೀವು ಅನ್ನಂತ ಮಾತ್ರಾನ ಪ್ರಸನ್ನ ವದನಂತೋ ಶ್ರೀ ನೀ ಸಾಯುಜ್ಯ ಪದವಿನಿತ್ತುವನೆ ಆರ್ಯಶಂಕರುಳು ಸೌಂದರ್ಯ ಲಹರಿಲೋ ಇಲಾ ಅನ್ನಾರು. ಭವಾನಿ ತ್ವಂ ದಾಸೇ ಮಯಿ ವಿತರ ದೃಷ್ಟಿ